0: ಒದೆ ಹತಾಯಿ ವಿನಾಡಿ ಹತರಾಯಿ ವಲಾವ್ ದೆಂಗ್ ಆ ಬಹುಸರ ಹಮೋಟಮ ಐಬೋನ್ ಕೇಳ ಕೇನೋ ಪ್ಯಾಂಚಿ ಪ್ಯಾಂಚೋ ದನಟ ಐಬೋನ್ ಸುಬುದಾಸನ
1: ಐಬೋವನ್ ಸಚಿನ್ ಎಂದೇ ಸುಬುದಾಸನ
0: ಸುಬುದಾಸನ ಕಿತಿಂಗ್ ಇತಿಂಗ್ ಬಿ ಎಮ್ ಐ ಸಿ ಎಚ್ ಗಿಯಾದ ಮುನಾದ ಕರೆ ಗಿಹಿಲ್ಲ ಗಿಹಿಲ್ಲ ಮಾದ ಕರೆ ಗಿಹಿಲ್ಲ ಮಾದ ಕರೆ ಗಿಹಿಲ್ಲ ಮಾದ ಕರೆ
1: ಗಿಹಿಲ್ಲ ಕಿಚಿ ಕೇವು
0: ಕಿಚಿ ಕೇವು ಗಿಹಿಲ್ಲ ಕಾವದ ಕಿಚಿ ಕೇವು ಗಿಹಿಲ್ಲ ಕಿಚಿ ಕೇವು ಕಾವಲ್ ಹೇದಿ ಸಮೀರ ಮಾಮಾವ ಕಿಚಿ ಕೇವದ ಅಯ್ಯೋ ಇತ್ತಿಂಗ್ ಹಾರಿ ಇಂದ ಗೊಪ್ಪ ಸಮೀರ ಮಾಮಾವ ಅಲ್ಲ ಗಣ್ಣ ಹಾರಿ ದ್ಯಾಂಗ್ ಎತ್ತ ಕೊಟ್ಟ ಪೊತ್ತೆ ಹೆಮ ಗತ್ತದ
2: ශෂිනි නැන්නේ පහුගිය දවස්වල ජාත්‍යන්තර වශයෙන් මේ ලෝකය අර්බුදයක පවතින ශමයක ಅಮೆರಿಕಾನು ಜನಾಧಿಪತಿ ಎತಕೋಟ ರುಷ್ಯಾನು ಜನಾಧಿಪತಿ ಇಂಗ್ಲೆಂಡ್ ಮಗೇ ಮಿತುರ ಚಾರ್ಲ್ಸ್ ರಜತುಮ
0: ಎಲಿಜಬೆತ್
2: ಈ ಶೇಲೋಮ ದೇನ ಮತ ಆರಾಧನಾ ಕರ ಲೋಕ ಪ್ರಶ್ನೆ ವಿಷದ ದೇನ್ ಒಯ ಕರುಣಾಕರ ಲಂಕಾವ ಚಿರೈ ನೆಚುವ ಎನ್ನ ಹೋಮುಶ್ವರ ಎನ್ನ ಮುಗದ ಎತ್ತನ ಹರಹತ ಮಾವ ತಮೈ ತ್ಯಾಗ ಹಿಟ್ಟಿ ವಾಹನ ಅರಿನ ವಿಧಿ
0: ಆಯ್ಕೆ ಒಯಾಗಿ ಕೊಸ್ಸಿನ ತಮೈ ಅರ ಅಪಿ ಟ್ರಾಫಿಕ್ ಪೊಲೀಸ್ ಮಾಮಲ ಅಪಿ ದಕಿನ್
2: ಅನ್ನ ಅನ್ನ ದಗರ ವಾಹನ ನಕೊಂಡ ಮೇ ವಾಹನ ಅನ್ನ ಏವಾಗಿ ಮಾವ ತಮೈ ದಾಯ ತಿಯನ್ನ ಇಕೆನೆ ಮಗೆ ಬಲವತ್ ಕಮ ನಿಶಾ ಇತ್ನಿನ್ ನವಕ್ವಟ್ ಯಾನೇ ನೆಹೆ
0: ಆಹಾ ಹರಿ ಇಕೆನೆ ಒಯಾಗಿ ಕೊಸ್ಸ ತಮೈ ಮೇ ಲಂಕಾವೆ ತೆಲ್ ಮಿಲ ಉಡ ಯಟ ಯಾನೇ ಇಕಟ ಹೇತುವ
2: ಅನುಕಂಪಾವೆನ್ ಅರಗೋಲ ಕೊಚ್ಚರ ವ್ಯಹುವತ್ ಚುತ್ತಕ್ ಮಮ ಇಶೀಲ ಐಕಿಂಗ್ ಯತಿಂಗ್ ಯಾನ್ ದೇನ
0: ಲಂಕಾವಟ ಪೆತ್ತರಿ
2: ಅನ್ನ ಹಾರಿ
0: ಒಕ್ಕಮಾರಿ ಎದಕೋಟ ಮೇ ಪತ್ತೆ ಬಟಕೊಲಾಚಿಟ ಮೊಕದೂನೆ ಅಹೋ ಮುಸಲಿ ಹಿಂದೆದ್ದಿ
2: ಏಕೆ ತಮ್ಮ ಯಾ ಬಹುಮ ದುಃಖಿನ್ ಹಿಂದಲಾ ಯಾ ಕ್ಯುವ ಮೇ ಮಿತಿಕೋಶೋ ಕರುಣಾಕಲ್ಲ ಎನ್ನ ಮತ್ತೆ ತಿನೋ ಸಂಚಾರ್ಯಕ್ಕೆ ಅನ್ನ ಕೇಳು
0: ಎಮ ಕ್ಯುವಲ್
2: ಓ ಸಂಚಾರ್ಯಕ್ಕೆ ಅನ್ನ ಈಟ ಪಾಶೆ ಮಂಗ್ ಕೆಲಿಮ್ ಟ್ರಂಪ್ಟ್ ಎತಕೋಟ ಚಾರ್ಲ್ಸ್ಟ ಸಹ ರೆಮ್ಡಿಯರ್ ಪುಷಿಂಟ್ ಎ ಶಿಯರು ಮಿಲಿನಾಟ್ ಕ್ಯುವ ಒಗಲು ಓರ ಕೆಹೆಮ್ಮಲ ಕರಗಾನ್
0: ಓ ಹೆಮ್ಮಮ ಕ್ಯುವ
2: ಒಗಲು ಓ
0: ಕೊಹಮದ ಅತೇರುಂಗ ತೇಗಲು
2: ಏಗಲು ಕೆಹೆಮ್ಮಲ ಕ್ಯುವಾಮ ಮಂ ಬಲನಕೋಟ ಏಗಲು ಲೋಕು ಬನಾನಾಶ್ ಗೋಡಾ ಕರಂಗ ಎವಿಲ್ಲ ಏವಾಗಿ ಲಶ್ಯನ ಲಶ್ಯನ ಮಲ್ ಗಹಲ ಏಗಲು ಹಿತ್ರತಿ ಕೆಹೆಲ್ ಗೆದಿಯೇ ಮಲ್ ಕೇಲೇ ಎತಕೋಟ ಏವಾಗ ಹಲ್ ಮತ್ತೆ ಇಲ್ಲಿ ಮಕ್ರ ಇನ್ನ ಮಿತಿ ಕೋಶೋ ಕೇಳ ಗೀತೆ ಅಪ್ಪವ
0: ಕೊಚ್ಚರ ದೇವಾಲಯ ಲೋಕ ಸಂಚಾರಿಯಾಗಿ ಇಲ್ಲ ಲೋಕ ವೆಳೆದ ಪೊಲೆ ತೆಲ್ ಮಿರಟ ಪವಾ ಬಲಪ್ಯಾಮ್ ಕರಪು ಮಿಟಿ ಕೊಸ್ಸ ಅದ ಇಂದಲ ಒನ್ನ ಅಪೇ ಕಲಬಲ ಪಂಚ ವೆಡಸಟ ಹನಿ ಎನವಾ ಬಟಕೊಲಾಚಿತ್
2: ಅಪಿ ಗಿಯಾ ಶೋಕ್ ಸಂಚಾರ್ಯಕ್ ಏ ಸಂಚಾರಿ ಲಶ್ಯನ ಲಶ್ಯನ ಕಥ ಅದತ್ ಕೇನೋ ಹೇತತ್ ಕೇನೋ ಲಬನ ಶೇನಸರ ಅದತ್ ಕೇನೋ ಈಟ ಪಾಶೀರಿ ದತ್ ಕೇನೋ ಈಟ ಪಾಶಿ ಶೇನಸರ
0: ಹರಿ ದಿಗಟ ಮಸ ಸೆನಸರ ಅದ ಇರಿದ ಕೇನೋ
2: ಕಲಬಲ ಪಂಚ ವೆಡಿಶತ ಹನಿ ಕೇನೋ
0: ಕೇನವಾ ಹರಿ ಹರಿ ದೆಂಗ ಎತಕೊಟ ಬೆರಿದ ಮೇ ಅಪಿ ಪಂಚವತ್ ಒಣ್ಣೋ ಹೇ ಅರಗಿನ ಯಾನ್
2: ಪ್ಯಾಂಚವತ್ ತೆರಗಿನ ಏನೋ ಪ್ಯಾಂಚಿವತ್ ತೆರಗಿನ ಏನ ಮುಖ ದನೋದು ಪ್ಯಾಂಚಿಟ ದಂತಿನ ಬಲವತ್ ಆಯುಧಕ್
0: ಏ ಮುಖದ್ದೆ
2: ಏಕೆ ಅನ್ನಿ ದತಕ್ ನೆತಿ ಕಟಕ್
0: දැන් මොකද කරන්නේ? දැන් පැංචි දතක් නැත්තර දිවත් ඉදියට එනවා එතනින්.
2: ඒ කියන්නේ ඒ දතක් නැති කටේ තියෙන වටිනාකම මොකක්ද දන්නවද?
0: මොකද්ද?
2: හදිසියකට අපිට අඹ ගෙඩියක් හැම ශුද්ධ කරන්න පුළුවන්.
0: ආ එතනින් නේද බලන්නකෝ. දැන් පැංචකි කො පැංචකි මේ හෙල්ලෙන දත පේනන බාර මිටි කොස්සර. යට යට යට ඇන්දේ.
2: ආ හරිම ෂෝක්. එතකොට පැංචිගේ උඩ ඇන්දෙන් අපි ශුද්ධ කරනකොට අඹ පැංචගේ යට ඇන්දෙන් අපිට පුළුවන් අන්නාශි ගෙඩියක් ශුද්ධ කරන්න.
0: ආ එහෙම පුළුවන්. බෑ එහෙම බෑ කියලා බෑ නේද? මට හිතෙනේ මිටිකොස්ස මේ පැංචව මායාකාරාචි ගාවට එක්කන් යන්න.
2: පැංචි ඔයාට තියෙන අදහස මොකද්ද ඔයාගේ දත නැතිවීම සම්බන්ධයෙන්?
0: කොහොමද දත නැති වුනේ?
1: උදේ කිරියක බුද්ධි.
0: අයියෝ.
1: ඊයේ කිරියක බුද්ධි උදේ.
0: කිරියක බුද්ධි මම හිතුවා පේර කෑල්ලක් හරි කාලා තමයි නැති වෙලා තියෙන්නේ.
2: කිරියකක් බුද්ධි දතක් වෙටනවා කියන්නේ කොයිතරම් දුර්ලභ සිද්ධියක්ද? අපි මේ පිළිබඳ පරීක්ෂණයක් පවත්වන්න යමු. ඉගිලිලා.
0: ඉගිලිලා?
2: ඔව්.
0: ආ දැන් කොහොමත් ඉගිලිලා නේ යන්නේ නේද? හරි දැන් ඉගිලිලා ගියාට බටකොලාචිත් එක්ක එන්න ඕන කතාව කියන්න.
2: අනිවාර්යෙන් එනවා. අපි එහෙනම් පැංචි ඉගිලිලා යන්න අපි පරීක්ෂණ පවත්වන්න.
0: යන්ද පැංච යන්ද මිටිකොසත් එක්ක?
1: හා
0: හා එහෙනම් අපි ඉගිලිලා ගිහිල්ලා ඉක්මනට එන්න මේ පැත්තට.